ಪಶ್ಯಾಮಿ ದುರ್ಲಭಂ ಶ್ರೀಕೃಷ್ಣನೈವ ಕಥಯಾ ಬ್ರಹ್ಮಣೇ ಗುಣಾ ಬ್ರಹ್ಮಣಾ ಕಥಿತಂ ಗುಣಾ.

0: ಸ್ಯ ವಿಹಿ ಗಾಯತ್ರಿ ಛಂದ ಅಂಗಾರಕೋ ದೇವತಾ ಅಂ ಬೀಜಂ ಕಂ ಶಕ್ತಿ ರಂ ಕೀಲ ಅಂಗಾರಕ
1: ಸ್ಪೆಷಲ್ಸ್ ದೇಖನೆ ಕೇಳಿ ಆಪ್ಕೋ ಆಪ್ಟಿಕಲ್ ಡಾಟ್ ಸಿ ಎ ಮಿಲ್ ಜಾಯೇ ಆಪ್ಕೋ ವೋ ಚೆಕ್ ಕರ್ವಾನೆ ಕೇಳಿ 1-9-3-3 ಆಫ್ ಯೋರ್ ಸೇಲ್ಸ್ ಲಾಸ್.

ಚಂದ್ರ ಋಷಿಃ ಅನುಷ್ಟುಪ್ ಛಂದಃ ರಾಹುಲ್ ದೇವತಾ ನೀ ಬೀಜಂ ಹ್ರೀಂ ಶಕ್ತಿಃ

ಪುರುಷಪುರುಷೋಜ್ವಲ ಪುರುಷಮಾನ ಕಿಂಕಿಣಿ ವಿಭೀಷಣಾದಿ ಪೋಷಣ ಪೂಜನಾಕೃತಾಂಬುಧಿಂ ವಿಭೀಷಣಾ ಚ ತಂ ಪದಂ ಗೋಪಾಲ ಬಾಲ ಜಾಲ ಚೋರ ಮಾಶ್ರಯ.